0: oyɛ mpaebɔ tie fo.
1: Yes.
0: Ye na wade ye obi akoma so ade ye na kwantu obi akoma so ade ye na kwantu mon kratasem kratasem wa ye den obi akoma so ade